ಅಬೋಲ ಚಂದ್ರಮಾಝರಿ ನಭಾತ ಧುಂದ ಪೌರ್ಣಿಮಾ ಈ ಗೀತರಚನಾ ವಂದನಾ ವಿಟಣಕರ್ ಯಾಂಚಿ ಹೋತಿ ಆಣಿ ಗಾಯಿಕಾ ಹೋತ್ಯಾ ಶುಭದಾ ದೇಶಪಾಂಡೆ.